ಚಿತ್ರಗಳು ಹಿಂದಿಂತ ಹಿಗ್ಗನ್ನು ಧುಮ್ಮಕ್ಕೆ ತಿತ್ತಕ್ಕ ಧುಮ್ಮಕ್ಕೆ ತಿತ್ತಕ್ಕ ತಾ ಕಿಟ್ಟ ಧನ್ಯಕ್ಕೆ ತಿತ್ತಕ್ಕ ತಾ ತಾ.